ಮಯಾ ಅವ ಕಡ ಆದಿ ಕಳಸ ಮಗ ಪಾಯಾರೆ ಆದಿ ಕಳಸ ಮಗ ಪಾಯಾರೆ ಮೀ ಮಾಯೇ ಚೀಕಿ ಮಯಾ ಅವ ಕಡ ಆದಿ ಕಳ